ಸಿಎಂ ಪಾಸ್ಟು ಎಲ್ಲರಿಗೂ ಭಾಣ ಸಂಬಂಧಿ ತುಳುಕುಂದು ಕಾನೂನ್ ಕ್ಯಾಂಪಸ್ ಶೈಕ್ಷಿಕ ಸತ್ರ 2083 ಸಂಗಾತಿಗಳಾಗಿ 3 ವರ್ಷ ಎಲ್ಎಲ್ಬಿ ಪಠ್ಯ ವರ್ಷಕ್ಕೂ ಭರ್ನಾ ಕುರಿತು ಹುದ್ದಾ ಕುನೇ ಕೊನೆ ವಿಷಯ ಸ್ನಾತಕ ತಹ ಉತ್ತೀರ್ಣ ಗಡಕ ಇಚ್ಛುಕ ವ್ಯಕ್ತಿಗಳಿಗೆ ನಿಮ್ಮ ಅನುಸಾರ ಭರ್ನಾ ಹುಣ್ಣ ಜಾನಕಾರಿ ಕರಾಯಿಸ ಭರ್ನಾ ಕಾರ್ಯಕ್ರಮ ಕುರಿತು ಭರ್ನಾ ಲಾಗಿ ಆವೇದನ ಫಾರಂ ವಿತರಣ ಭದೌ 1 ಗತಿದೇಖಿ ಭದೌ 30 ಗತಿಸಮ್ಮ ಪ್ರವೇಶ ಪರೀಕ್ಷಾ 8 ಗತಿ ನೋಟಿಸಾ ಪ್ರಕಾಶನ 8 11 ಗತಿ ಭರ್ನಾ ಮ್ಯಾಥ್ 8 12 ಗತಿದೇಖಿ 8 25 ಗತಿಸಮ್ಮ ಕಕ್ಷಾ ಸಂಚಾಲನ ಕಾರ್ತಿಕ 10 ಗತಿದೇಖಿ ರಜಿಸ್ಟ್ರೇಷನ್ ಫಾರಂ ಭರ್ನೆ ಮ್ಯಾಥ್ ಕ್ಲಾಸ್ 30 ಗತಿಸಮ್ಮ ಸಬ್ ಜಾನಕಾರಿಗೆ ಲಾಗಿ 9851051056 9841544 84 87 85 ಗೀತಾ ಘಿಮರೆ ಕ್ಯಾಂಪಸ್ ಪ್ರಮುಖ ಸಂಪರ್ಕ

ನಾಗರಿಕ ಕಕ್ಷ ಸಂಚಾಲನೆಯ ಸಂಬಂಧಿ ಸೂಚನೆ. ಅದಳಿತದ ಗ್ರಹ ಮಹಾನುಭಾವರು ಯಟತ್ ವ್ಯವಸ್ಥಾ ಕರಡಿಬಾಟ ಪ್ರಭಾವರು ಶಿರ ಪ್ರಾಪ್ತಿಗೂ ಸಹಜೀಕರಣಕ್ಕಾಗಿ ನಾಗರಿಕ ಸಹಾಯತಾ ಕಕ್ಷ ಸಂಚಾಲನ ಉಕ್ತ ಕಕ್ಷಬಾಟ ಮಸೂಕ ಸೇವಾರು ಪ್ರಾಪ್ತ ಸೇವಾ ಪ್ರಾಪ್ತಿಗಾಗಿ ನಾಗರಿಕ ಸಹಾಯತಾ ಕಕ್ಷದ ಸಂಪರ್ಕ ಲಗ್ನ ಅನುರೋಧ ಕರಿ ಸೇವಾ ಪ್ರಾಪ್ತಿ ಕಸಿಕ ಪ್ರಲೋಭನ ನಗರಿ ಆಫೋ ಸೇವಾ ಲಿನ ಹಾರ್ದಿಕ ಅಪೀಲ್ ಕರ್ದ ಸೇವಾ ಪ್ರಾಪ್ತಿ ಕುರಿ ಗ್ರಾಸೋ ಆಯ್ನ ರಾಸುನಿ ಅಧಿಕಾರ ಕಾರಣಿ ಪ್ರಮುಖರ ಸೂಚಿ ಸಂಪರ್ಕ ಲಗ್ನ ಸಕ್ರಿಯ. ಕೋಸಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲ ತಥಾ ಕಾನೂನು ಮಂತ್ರಾಲಯ ವಿರಾಟ್ ನಗರ ಯೋನಿಹಿಂಸಾಬಾಟ ಬಚಾವು ಬಚಾವು ಯೋಂಚನ್ನಿ ಹಿಂಸಾ ಸಾಮಾಜಿಕ ಅಪರಾಧ ಹೋ ಬಾಲಬಾಲಿಕಾ ಯೋಂಚನ್ನಿ ಹಿಂಸಾಕ್ಕೆ ಜುಕ್ಷಿಮಾನ್ ಹಿಂಸಾ ಸಮಿತಿ ಅಸಂತೋಷ ಸಾಧಿಸಲು ಪರಿಶೀಲ ನಾಟಿದಾರ ಪ್ರಸ್ತುತಿಬಾಟ ಹುಣಸಕ್ಷ ಅಭಿಭಾವಕರು ಆಫ್ನಾ ಖುರಾಸ್ತರಿಗೂ ವ್ಯವಹಾರ ರಾಖೌ ಬಾಲಬಾಲಿಕಾಕ್ಕೆ ಚಾಲ ಜನ ಪಾನಿ ಬಿಹೋರಾ ಅಸ್ವಾಭಾವಿಕ ಪರಿವರ್ತನ ಆಯ್ಕೆ ಹುಣಸಕ್ಷ ಇಷ್ಟಪಾಯಿ ಉನ್ಹರಿಸುವ ತತ್ಕಾಲ ಪೂರಾ ಬರೌ ಬಾಲಬಾಲಿಕಾ ಸಹ ನಿಯಮಿತ ಸಂಪಾದ ಹೋಣಿ ಕರೌ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಉತ್ತರ ಪ್ರದೇಶ ದ್ವಾರಾ ಜನಹಿತ್ಮ